ಭೂತ ಚೂತ ಮತಂಗನ ಗಾಧ ಬ್ಯಾದ ನಾದ ಕತಂಗನ ಖೇದ ಭೇದ ಛೇದ ನರಂಗ ಜೇ ಚಾರ್ ಚತುರ್ದೇಶ ಚಕ್ರ ಫಿರಂ ಜಯ ರಾಗ ನ ರಂಗ ನ ರೇಖ ಋಗಂ ಜಯ ಶೋಕ ನ ಭೋಗ ನ ಜೋಗ ಜುಗಂ ಭೂ ಭಂಜನ ಗಂಜನ ಆದಿ ಶಿರಂ ಜಯ ಬಂಧತ ದೇವ ದೇವ ನರಂ ಗಣ ಕಿನ್ನರ ಜಾಚೆ ಭುಜಂಗ ರಚೆ ಮಣ ಮಾಣಕ ಮೋತಿ ಲಾಲ ಸುಚೆ ಅನ ಭಂಜ ಪ್ರಭಾನ ಗಂಜ ಪೃತಂ ಜಯ ಪಾರ ನ ಪಾವತ ಪೂರ ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ ಭೇದ ಪುರಾಣ ಸಭಾ ಜಯ ಭೇದ ಕತೇವ ಅನಂತ ಕಹ ಜಯ ಭೂತ ಅಭೂತ ನ ಭೇದ ಲಹ ಜಯ ವೇದ ಪುರಾಣ ಕತೇವ ಜಪ ಸುತ ಸಿಂಧು ಅಧೋ ಮುಖ ತಾಪ ತಪ ಕೈ ಕಲ್ಪನ್ ಲೋ ತಪ ತಾಪ ಕರ ನಹಿ ನೈಕ ಕೃಪಾ ನಿಧ ಪಾನ ಪರ ಜಯ ಫೋಕಟ ಧರಮ ಸಭಾ ತಜ ಹ ಏಕ ಚಿತ್ತ ಕೃಪಾ ನಿಧ ಕೋ ಜಪ ಹ ದೇವ ಯಾ ಭವ ಸಾಗರ ಕೋ ತರ ಹ ಭವ ಭೂಲ ನ ದೇಹ ಪುನರ್ಧರ ಹ ಏಕ ನಾಮ ಬಿನಾ ನಹಿ ಕೋಟ ಪ್ರತಿ ಎಮ ಭೇದ ಉಚಾರತ ಸಾರ ಸುತಿ ಜೋ ವಾರಸ ಕೇ ಜಸ